baby awo bi ama wosa so yenhyira no ye sorry wo na ye hyira wo ye sorry wo na ye kutu wo